ಗಣಪತಿಭ್ಯೋ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣೇಭ್ಯೋ ಗಣೇಭ್ಯೋ ಗಣಪತಿಭ್ಯಶ್ಚ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವೋವಶ್ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವಃ ಗಣಪತಿ